ಆಕಾಶವಾಣಿ ಇಂಫಾಲ್ ಗಾಂಗೋಮ್ ಕಿರಣ ಪಾವ್ ಪಾಜರಿ ಅಹನ್ಬದ ಮರುವೈವ ಪಾವ್ ವರ್ಲ್ಡ್ ಎನ್ವೈರನ್ಮೆಂಟ್ ಡೇಗೆ ಥೌರಮಸಿ ಮಾಲೆಮ್ಗೆ ಮಫುಂ ಕೆಯಾದ ಪಾಂಗ್ಠೋಕ್ನರಿ ಗೃಹ ಮಂತ್ರಿ ಗೋವಿಂದಾಸ್ ಕೊಂಠೌಕ್ ಜಮ್ನ ಹೈರಿ ಮಣಿಪುರದಗಿ ಮಯೈ ಕಾಬನಿ ಸಾಗಿ ಪೊಲಂ ಮರು ಪಂಗ್ನ ಮುಠತ್ನವ ಸಂಸಿಲಿವ ಖೋಂಗ್ಜಂಗಸಿ ಹನ್ಬಲೈರೋಯ್ ಅಮಶುಂ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಹೈರಿ ಯೋಗ ಅಶಿ ಭಾರತ್ನ ಮಿಯೋಯ್ಬ ಖುನಾಯ್ದ ಪೀಬ ಮಮಲ್ ನಾಯ್ದ್ರಬ ಖುಡೋಲ್ ಅಮನಿ ವರ್ಲ್ಡ್ ಎನ್ವೈರನ್ಮೆಂಟ್ ಡೇಗೆ ಥೌರಮಸಿ ಮಾಲೆಂಗಿ ಮಫುಂ ಕೆಯಾದ ಪಾಂಗ್ಠೋಕ್ನರಿ ಕುಂಜಾಲಿ ಸಿಂಗ್ ಸಮಾಪನ್ ಹೊಂಪುತ್ತರ ನಿಥೋಯ್ದ ಯುನೈಟೆಡ್ ನೇಷನ್ಸ್ನ ಹ್ಯೂಮನ್ ಎನ್ವೈರನ್ಮೆಂಟ್ ಕಿ ಮಟಾಂಗ್ದ ಪಾಂಗ್ಠೋಕಿಬ ಸ್ಟಾಕ್ಹೋಲಂ ಕಾನ್ಫರೆನ್ಸ್ದ ವಾರೆಪ್ ಲೌದುನ ಮಥಂಗ್ ಸಹಿ ಲಿಸಿಂಗ್ ಸಮಾಪನ್ ಹೊಂಪುತ್ತರ ಹೊಂದೊಯ್ದಗಿ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅಸಿ ಸಹಿ ಖುದಿಂಗ್ ಜುನ್ ಮಂಗಾದ ಪಾಂಗ್ಠೋಕ್ತುನ ಲಾಕ್ಲಿ ಪಾಲನ್ ಥೌರಮಸಿ ಪಾಂಗ್ಠೋಪುಗೆ ಮರುವೈವ ಪಾಂಡಮ್ದಿ ಕ್ಲೈಮೇಟ್ ಚೇಂಜ್ ಬಯೋಡೈವರ್ಸಿಟಿ ಮಾಂಗ್ಸಿಲಕ್ಪ ಅಮಶುಂ ಪೊಲ್ಯೂಷನ್ ಯೌನ ಮಹುಸಾಗಿ ಫಿಯೋಮ್ದ ಕಾಯ್ವಕೆಯ ಥೊರಗ್ಲಿವಸಿಂಗ್ ಮಟಾಂಗ್ದ ಪಾಕ್ ಸನ್ನ ಖಂಗ್ಮಿನನವ ಪಾಂಗ್ಠೋಕ್ಮನಿ ಕುಂಚಿ ಸಹಿಗೆ ಒಯ್ನ ಯುನೈಟೆಡ್ ನೇಷನ್ಸ್ನ ವರ್ಲ್ಡ್ ಎನ್ವೈರನ್ಮೆಂಟ್ ಡೇಗೆದಮಕ್ ಥಮ್ಲಿಬ ಹಿರಂನ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಹೈಬಶಿನಿ ವರ್ಲ್ಡ್ ಎನ್ವೈರನ್ಮೆಂಟ್ ಡೇನ ಲಾಕ್ಪದ ರಾಜ್ಯಪಾಲ ಅಜಯ್ ಕುಮಾರ್ ಭಲಾ ಯೌನ ಮುಖ್ಯಮಂತ್ರಿ ಯಮುನಾ ಮುಖ್ಯಮಂತ್ರಿಯನ್ನ ಪಾವುಜಲ್ ಪಿರಕ್ಲಿ ರಾಜ್ಯಪಾಲನ ಥಾದೊರಪು ವಾರೋಲಂಬದ ಹಾಯ್ ನುಮಿಟ್ ಅಸಿನ ಲಾಕ್ಪದ ಅಯ್ಕೊಯ್ನ ಮಹುಸಾವು ನಿಂತಿನ ಗಾಕ್ ಸೆನ್ಮ ಅಮಸುಂ ಅಯ್ಕೊಯ್ಗೆ ಪೃಥಿವಿ ಗ್ರಹ ಅಶಿಬು ತುಂಗ್ ಕೊಯ್ನ ಲಹಿನ್ಬ ಗಮ್ನನವ ಲೌಫಮ್ ಥೋಪ ಥೌದಾಂಗ್ಸಿಂಗ್ ಅದು ನೌಹೋಂಗ್ನ ನಿಂಗ್ಸಿಂಹಲಿ ನುಮಿಟ್ ಅಸಿನ ಲಾಕ್ಪದ ಪೃಥಿವಿ ಅಶಿಬು ತರು ತನಾನ್ಬ ಅಮಸುಂ ಅಸಂಗ್ ಅಮಾನ ಥಲ್ಲವ ಗ್ರಹ ಅಮ ಒಹಿಲ್ಲಸಿ ಹೈನಸು ರಾಜ್ಯಪಾಲನ ಫೊಂಗ್ದೊಕ್ಲಿ ಮುಖ್ಯಮಂತ್ರಿ ಯಮುನಾ ಖ್ಯಾಮ್ಸಾನ್ಗೆ ಪಾವುಜಲ್ದ ಹಾಯ್ ಅಕೊಯ್ಬಗೆ ಫಿವಂಬು ಗಾಕ್ ಸೆಂದುನ ಯೋಕನ್ನಬ ಹೊನಬದ ಅಯ್ಕೊಯ್ನ ಲೌಗದವ ಥೌದಾಂಗ್ಸಿಂಗ್ ಅದು ನುಮಿಟ್ ಅಸಿನ ಲಾಕ್ಪದ ನೌಹೋಂಗ್ನ ನಿಂಗ್ಸಿಂಹಲಿ ಮಣಿಪುರಿ ಖುನಾಯ್ಬ ಸೆಂಗುತ್ಪದ ಚಾವರ್ಬ ಥೌದಾಂಗ್ ಲೌರಿವ ಅಯ್ಕೊಯ್ಗೆ ಉಮಂಗ್ ಸಿಂಗ್ ತುರೇಲ್ ಸಿಂಗ್ ಚಿಂಗ್ ಸಿಂಗ್ ಅಮಸುಂ ಇನಾಕ್ ಖುಲ್ಲಬ ಬಯೋಡೈವರ್ಸಿಟಿಬು ಗಾಕ್ ಸೆಂದುನ ಥಮ್ನನವ ಪುನ್ನ ಥೌದಾಂಗ್ ಲೌಮಿನರಸಿ ಮಿಯಾ ಮರು ಒಯ್ನ ನಹರೋಲ್ ಸಿಂಗ್ನ ಲಂ ಅಸಿದ ಹೆನ ಥೌದಾಂಗ್ ಲೌಮಿನನವಶು ಮುಖ್ಯಮಂತ್ರಿನ ಫೊಂಗ್ದೊಕ್ಲಿ ಕೇಂದ್ರಕ್ಕೆ ಹಾನಕ್ಕೆ ಮಪಾನ್ ಥರ್ಮ್ ರಾಜ್ಯ ಮಂತ್ರಿ ಡಾಕ್ಟರ್ ಆರ್ ಕೆ ರಂಜನ್ ಸಿಂಗ್ನ ವರ್ಲ್ಡ್ ಎನ್ವೈರನ್ಮೆಂಟ್ ಡೇಗ ಮರಿಲೆನ ಪಿಬ ಪಾವುಜಲ ಮದ ಹಾಯ್ ಅಕೊಯ್ಬಗೆ ಫಿವಂ ಗಾಕ್ ಸೆಂದುನ ಬಯೋಡೈವರ್ಸಿಟಿ ಕನ್ನನಬ ಅಮಸುಂ ಹೇನ ಫಬ ಟುಂಗ್ಲಂಚದ ಅಮ ಒಹೆನ್ನನಬ ಅಯ್ಕೊಯ್ ಪುನ್ನ